dia na fa wo nwoma bra ye fa ewurade nyankopon asem asem wa wan kwotia nye bibiara oye ye asem wa wa maso esreni di asem wa eye honhom ene enkwa enhye ye hon crying kenya ye jidie peja ye jidie

mani mu a ewade empa wo mo ho ntoma na ewade nyi wo firi mu pa ye bie mu a sabre ma ye kwan ya ye be se ya peja e wa keke semu mu ni se atu puno wo bo bo akrom wo fo nyina no party party save yourself udi bia na umia wati bia kofie